0: ಪ್ರೇರಿತಾ ಪರಮಾತ್ಮ ಇತಿ ಅಸ್ತಿ.
1: ವಿದ್ಯಾ ವಿದ್ಯೆ ಈಶತೆ ಯಸ್ತು ಸೋನ್ಯಃ.
0: ವಿದ್ಯಾ ವಿದ್ಯೆ ಈಶತೆ ಯಸ್ತು ಸೋನ್ಯಃ. ಯಹ ವಿದ್ಯಾ ವಿದ್ಯೆ ಈಶತೆ, ಅಂದ ಜೀವನಕ್ಕೆ ಬರಕೂಡಿಯ ಜ್ಞಾನತೆಯೂ ಅವಿದ್ಯೆಯೇಯೂ, ವಿದ್ಯೆಯೇಯೂ ಅವಿದ್ಯೆಯೇಯೂ ಕಂಟ್ರೋಲ್ ಮಾಡ್ರವ ಈಶತೆ ನಿಯಾಮಕ. ಎಸ್ತು ಸೋನ್ಯಃ ಸಹ ಅಸ್ಮಾದ ಅನ್ಯಃ, ಅನ್ಯಃ ಕಶ್ಚನ ವರ್ತದೆ. ಇದೆಲ್ಲಾ ಎದಕ್ಕೆ ಸೊಲ್ರದು? ಸ್ವಾತಂತ್ರ್ಯಂ, ಸ್ವಾತಂತ್ರ್ಯಂ ಪ್ರದರ್ಶಯಿತುಂ ವಾಕ್ಯಾನಿ ಉದಾಹ್ರಿಯತೆ ಪರಮಾತ್ಮನ. ಸ್ವಾತಂತ್ರ್ಯಮಸ್ತಿ ಇತಿ ದರ್ಶಯಿತುಂ ವಾಕ್ಯಾನಿ ಉಚ್ಯಂತೆ.
1: ತತ್ರ ಭೋಕ್ತಾ ಭೋಗ್ಯಂ
0: ಪ್ರೇರಿತಾ ಇತತ್ರ ಸ್ವತಂತ್ರತ್ವಂ ತಸ್ಯ ಉಕ್ತಂ. ಸರ್ವಸ್ಯ ಅಸ್ತಿ ಪ್ರವರ್ತಕ ಸಹ ತರ್ಹಿ ಅನ್ಯೇನ ಅಪ್ರವರ್ತ್ಯಃ ಭವತಿ ಪ್ರೇಷ್ಯಃ ನ ಭವತಿ ಪ್ರೇಷಕಃ ವರ್ತತೆ. ಸರ್ವಂ ಸರ್ವಂ ಅನ್ಯಂ ಪ್ರೇಷಯತಿ ನಿಯೋಜಯತಿ ತತ್ತತ್ ಸುಖ ದುಃಖ ಭೋಗೇವ ತದನುಸಾರೇಣ ಪ್ರವರ್ತನೇವ ಅನ್ಯಂ ನಿಯೋಜಯತಿ. ಸರ್ವಂ ಅನ್ಯಂ ನಿಯೋಜಯತಿ ಇತ್ಯುಕ್ತೆ ಅಯಂ ಅನ್ಯೇನ ನ ನಿಯುಕ್ತ ಇತಿ ಲಭ್ಯತೆ. ಅವರೇ ನಿಯಮನ ಮಾಡಕೂಡಿಯ ಇನ್ನೊಂದು ಶಕ್ತಿ ಕಡೆಯಾದ. ತರ್ಹಿ ಅನೇನ ತತ್ರಾಪಿ ಅನ್ಯ ಪ್ರೇಷ್ಯತ್ವಂ ನಾಸ್ತಿ ಇತಿ ಲಭ್ಯತೆ. ತದರ್ಥಂ ತಾದೃಶ ವಾಕ್ಯಾನಿ ಉದಾಹರಣಾನಿ ತಾವದೇವ ಅಗ್ರೆ.
1: ಇತ್ಯಾದಿಷು ಬ್ರಹ್ಮಣಃ ಜಡಾಜಡ ಜಡಾಜಡ ಪ್ರಪಂಚ ಪ್ರೇರಕತ್ವೇನ ಸ್ವತಂತ್ರತ್ವಂ ಸಿದ್ಧಂ.
0: ಸ್ಪಷ್ಟಂ.
2: ಜಡಾನಾಂ
0: ಜಡಾನಾಂ ಅಜಡಾನಾಂ ಅಜಡಾಃ ಜೀವಾಃ
2: ಜೀವಾನಾಂ ಪ್ರೇರಕತ್ವಂ ಸಿದ್ಧಂ.
1: ಪ್ರಪಂಚ ಸರ್ವ ವಿಷಯ ಸ್ವಾತಂತ್ರ್ಯೇನ ಬ್ರಹ್ಮಣಃ ಸರ್ವಕರ್ತೃತ್ವ ಸಿದ್ಧಿಃ.
0: ಸ್ಪಷ್ಟಂ. ಸರ್ವ ವಿಷಯಕಂ ಸ್ವಾತಂತ್ರ್ಯಮಸ್ತಿ ಇತ್ಯುಕ್ತೆ ಸರ್ವತ್ರ ಕರ್ತೃತ್ವಮಸ್ತಿ ಇತ್ಯರ್ಥ.
1: ಸ್ವಾಭಾವಿಕ
0: ಸಾಧಾರಣ ಕರ್ತ ಈಶ್ವರ ಅಂತ ಹೇಳಿದ್ರೆ ಅಲ್ಲ, ಸರ್ವತ್ರ ಸಾಧಾರಣ ಕರ್ತೃತ್ವ ವರ್ತದೆ. ಅಸಾಧಾರಣ ಕರ್ತಾರಃ ಅನ್ಯೇ ಭವಂತಿ, ಅಯಂ ತು ಸಾಧಾರಣ ಕರ್ತ. ಇಂದ ಸಾಧಾರಣ ಕರ್ತೃತ್ವ ಇತ್ಯುಕ್ತೆ ಬಾಲಾನಾಂ ಏವಂ ಭ್ರಮ ಭವತಿ. ತರ್ಕ ಸಂಗ್ರಹ ಪಡಿಕೊಂಡು ಸಾಧಾರಣ ಕಾರಣ ಅವರು ಒಂದು ಅದು ಒಂದು ಸೆಕೆಂಡ್ ಕ್ಲಾಸ್ ಕಾರಣ ಮಾರಿ ಅಪ್ಪಡಿ ಇಲ್ಲ. ಅದು ಅದು
2: ಕಾರ್ಯ ಸಾಮಾನ್ಯ
0: ಇದು ಕಾರಣತ್ವ ಒಂದು ಸೆಕೆಂಡ್ ಲೆವೆಲ್ ಅಪ್ಪಡಿ ಕಡೆಯದು. ಇದು ಸರ್ವಂ ಪ್ರತಿ ಕಾರಣ ಇತ್ಯುಕ್ತೆ ಇನ್ನು ಮಹಾತ್ಮ್ಯ ಜಾಸ್ತಿ ತಾನೆ. ಇದು ಅಸಾಧಾರಣ, ಅದು ಸಾಧಾರಣ ಕಾರಣ ಅಪ್ಪಡಿ.
1: ಪ್ರೇರಿತಾರಂತ
0: ಪ್ರೇರಿತ ಪ್ರೇರಿತಾರು ಪ್ರೇರಿತಾರಹ
1: ಸ್ವಾಭಾವಿಕ ಶಕ್ತಿ ಸ್ವಾಭಾವಿಕ ಶಕ್ತಿಮತ್ವಂ ಅಲುಪ್ತ ಶಕ್ತಿತ್ವ.
0: ಸ್ವಾಭಾವಿಕ ಶಕ್ತಿಮತ್ವ ಅಲುಪ್ತ ಶಕ್ತಿತ್ವ. ನಮಕ್ ಅಪ್ಪ ಶಕ್ತಿ ಪೋಯಿಡ್ರದು ತಿರುಪಿ ಆರ್ಜನ ಪಡಣ ಇಲ್ಲಿಯಾ. ಶರೀರೇ ಶಕ್ತಿ ಕದಾಚಿತ್ ರೋಗಾದಿನ ನಶ್ಯತಿ ಪುನಃ ಅನೇತವ್ಯಂ ಅನ್ಯ ಅನೇಕ. ಸ್ಪಷ್ಟ. ತರ್ಹಿ ಅಸ್ಯತು ತಥಾ ನ ಭವತಿ ತಸ್ಯ ಸ್ವಾಭಾವಿಕ ಶಕ್ತಿ. ಸ್ವಾಭಾವಿಕ ಶಕ್ತಿತ್ವ ಅಲುಪ್ತ ಶಕ್ತಿತ್ವ ಸರ್ವದಾ ಭವತಿ ತಸ್ಯ ಲೋಪವೂ ನಾಸ್ತಿ. ಅದಕ್ಕೆ ಪ್ರಮಾಣ ಕಾಮಿಕನಲ್ಲಿಯಾ ಶ್ರುತಿ
1: ಪರಾಸ್ಯ ಶಕ್ತಿರ್ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾ ಚ.
0: ಪರಾಸ್ಯ ಶಕ್ತಿರ್ ವಿವಿಧೈವ ಶ್ರೂಯತೆ ಅಸ್ಯ ಪರಮಾತ್ಮನಃ ಶಕ್ತಿ ಪರಾ ಉತ್ಕೃಷ್ಟ ವಿವಿಧ ವಿವಿಧ ಏವ ಶ್ರೂಯತೆ ಸ್ವಾಭಾವಿಕಿ ಇನ್ನೂರು ಕಾರಣತ್ತಿನಾಲ ಒಂದದು ಕಡೆಯದು ಒಂದದಿಂದ ಪೋಂ ಸ್ವತಃವ ಅಸ್ತಿ. ಇಂದ ಆಧೇಯ ಶಕ್ತಿ ತಿರಿಮ ಆಧೇಯ ಶಕ್ತಿ ಅದು ದೀಪಿಕೆಯಲ್ಲಿ ಇರುತ್ತೆ. ಆಧೇಯ ಶಕ್ತಿ ನ ಪದಾರ್ಥಾಂತರಂ ಇತಿ ತತ್ರ ವಿಚಾರಂ ಕರೋತಿ. ಆಧೇಯ ಶಕ್ತಿ ಸ್ವಾಭಾವಿಕ ಶಕ್ತಿ ಆಧೇಯ ಶಕ್ತಿ ಇಂದ ರೆಂಡ ಶಕ್ತಿಯ ಪಿರಿಕರ. ಇದು ಪೊದುವಾ ಇವ ತಾರ್ಕಿಕಗಳು ಶಕ್ತಿಯ ಒತ್ತು ಕರದಲ್ಲ ಇಲ್ಲಿಯಾ. ಶಕ್ತಿರ ನ ಪದಾರ್ಥಾಂತರಂ ನ್ಯಾಯಬೋಧನೆಯಲ್ಲಿ ಆರಂಭದಲ್ಲಿಯೇ ಬರುತ್ತೆ. ಶಕ್ತಿ ನಾಂಗೀಕ್ರಿಯತೆ ಮೀಮಾಂಸಕಾಃ ಅಂಗೀಕರಿಸಿ ಏತೇ ನ ಅಂಗೀಕುರುವಂತೆ ತಸ್ಯ ಖಂಡನಂ ಕುರುವಂತೆ. ತತ್ರ ದ್ವೇಧ ತತ್ರ ಸ್ವಾಭಾವಿಕ ಶಕ್ತೇರೇವ ತತ್ರ ವನ್ನೌ ದಾಹಾನುಕೂಲ ಯಾ ಶಕ್ತಿ ಸಾ ಸ್ವಾಭಾವಿಕ ಶಕ್ತಿ. ರೆಂಡು ವಿಧಮ ಶಕ್ತಿ ಓದ್ತಿರ್ಕಾರ ಮೀಮಾಂಸಕರು. ಒಣ್ಣು ಒಂದು ಸ್ವಾಭಾವಿಕ ಶಕ್ತಿ, ಇನ್ನೊಂದು ಆಧೇಯ ಶಕ್ತಿ. ಸಹಜ ಶಕ್ತಿ ಆಧೇಯ ಶಕ್ತಿ ಇದು ನಾಮಕರಣ ಕುರುವಂತೆ. ಶಕ್ತಿ ದ್ವೇಧ ಸಹಜ ಶಕ್ತಿ ಆಧೇಯ ಶಕ್ತಿ ಇದು ಇದು ರೆಂಡು ಜನ್ಯಂದ. ಪರಂತು ಕಿಂ ಭವತಿ ವನ್ನೌ ಯಾ ಶಕ್ತಿ ಸಾ ಸಹಜ ಶಕ್ತಿ. ವನ್ಯೋಡ ಸೇರಂದೇ ವರಕೂಡಿಯ ಶಕ್ತಿ ಇಲ್ಲಿಯಾ. ಬೇರೆ ಏದೋ ಒಂದು ಕಾರಣತ್ತಿನಾಲೆ ತಿರುಪಿ ಕೊಂಡು ಬಂದು ಸೇರ್ತದಿಲ್ಲ. ವನ್ನೌ ಯಾ ಶಕ್ತಿ ಸ್ವಭಾವತ ಬರ್ತದೆ. ಅತಃ ಸಾ ಸಹಜ ಶಕ್ತಿ ಇತ್ಯುಚ್ಯತೆ. ಆಧೇಯ ಶಕ್ತಿಯಿಂದ ಕಾರಣೇನ ಬುದ್ಧಿಪೂರ್ವಕ ಉತ್ಪಾದಿತ ಶಕ್ತಿ ಇತ್ಯಾದಿಕಂ ಭವತಿ. ತತ್ರ ಸಾಮರ್ಥ್ಯ ಉತ್ಪಾದ್ಯತೆ ಉತ್ಪಾದ್ಯಮಾನಂ ಸಾಮರ್ಥ್ಯಂ ಸ್ವಾಭಾವಿಕ ಆಧೇಯ ಶಕ್ತಿ ಆಧೀಯಮಾನ ಶಕ್ತಿ. ಆಧೀಯತೆ ಇತ್ಯುಕ್ತೆ ಕೊಂಡು ಬರದ ಅದೃಷ್ಟಮಿ ಆಧೇಯ ಶಕ್ತಿ ಮೀಮಾಂಸಕೈ ವ್ಯವಹ್ರಿಯತೆ. ವ್ರೀಹ್ಯಾದು ಪ್ರೋಕ್ಷಣೇನ ಅದೃಷ್ಟಂ ಜಾಯತೆ. ವ್ರೀಹ್ಯಾದು ಪ್ರೋಕ್ಷಣೇನ ಅದೃಷ್ಟಂ ಜಾಯತೆ. ಇಯಂ ಇದಂ ಅದೃಷ್ಟಂ ಪೂರ್ವಂ ನಾಸ್ತಿ ನಾಸೀತ್. ತರ್ಹಿ ಪ್ರೋಕ್ಷಣೇನ ಉತ್ಪನ್ನಂ ಅದೃಷ್ಟಂ ತದ ಆಧೇಯ ಅದರ ಶಕ್ತಿ ಅದಕ್ಕೊರು ಸಾಮರ್ಥ್ಯಂ ಕಡೆಗಿರುವುದು. அந்த புரோக்ஷணேன ஜாயமானம் அதிர்ஷ்டம் வர்த்ததே.

ಪ್ರಳಯಃ ಲಂಬನೋಲಂಬಿತೋಷ್ಠಶ್ಚ ಮಹಾಮಾಯಪ್ಪಯೋನಿಧಿಃ ಮಹಾದಂತೋ ಮಹಾದಂಷ್ಟ್ರೋ ಮಹಾಜಿಹ್ವೋ ಮಹಾಮುಖಃ ಮಹಾನಖೋ ಮಹಾರೋಮಃ ಮಹಾಕೋಶೋ ಮಹಾಜಟಃ ಪ್ರಸನ್ನಶ್ಚ ಪ್ರಸಾದಶ್ಚ ಪ್ರತ್ಯಯೋ ಗಿರಿಸಾಧನಃ ಸ್ನೇಹನೋ ಸ್ನೇಹನಶ್ಚೈವ ಅಜಿತಶ್ಚ ಮಹಾಮುನಿಃ ವೃಕ್ಷಾಕಾರೋ ವೃಕ್ಷಕೇತುರನಲೋ ವಾಯುವಾಹನಃ ಗಂಡಲೀ ಮೇರುಧಾಮಾ ಚ ದೇವಾಧಿಪತಿರೇವ ಚ ಅಥರ್ವಶಿಷ್ಯಃ ಸಾಮಾಸ್ಯಃ ಋಕ್ಸಹಸ್ರಾಮಿತೇ ಕ್ಷಣಃ ಯಜುಪಾದಭುಜೋ ಗುಹ್ಯಃ ಪ್ರಕಾಶೋ ಜಂಗಮಸ್ತಥಾ ಅಮೋಘಾರ್ಥಪ್ರಸಾದಶ್ಚ ಅಭಿಗಮ್ಯಃ ಸುದರ್ಶನಃ ಉಪಕಾರಪ್ರಿಯಃ ಸರ್ವಃ ಕನಕಕಾಂಚನಚ್ಛವಿಃ ನಾಭಿರ್ನಂದಿಕರೋ ಭಾವಃ ಪುಷ್ಕರಸ್ಥಪತಿ ಸ್ಥಿರಃ ದ್ವಾದಶಸ್ತ್ರಾಸನಶ್ಚಾದ್ಯೋ ಯಜ್ಞೋ ಯಜ್ಞಸಮಾಹಿತಃ ನಕ್ತಂ ಕಲಿಶ್ಚ ಕಾಲಶ್ಚ ಮಕರಃಕಾಲಪೂಜಿತಃ ಸಗಣೋ ಗಣಕಾರಶ್ಚ ಭೂತವಾಹನಸಾರಧಿಃ ಭಸ್ಮಶಯೋ ಭಸ್ಮಗೋಪ್ತಾ ಭಸ್ಮಭೂತಸ್ತರುರ್ಗಣಃ ಲೋಕಪಾಲಸ್ತಥಾ ಲೋಕೋ ಮಹಾತ್ಮಾ ಸರ್ವಪೂಜಿತಃ ಶುಕ್ಲಸ್ತ್ರಿಶುಕ್ಲಸ್ಸಂಪನ್ನಃ ಶುಚಿರ್ಭೂತನಿಷೇವಿತಃ ಆಶ್ರಮಸ್ಥಕ್ರಿಯಾವಸ್ಥೋ ವಿಶ್ವಕರ್ಮಮತಿರ್ವರಃ ವಿಶಾಲಶಾಖಸ್ತಾಮ್ರೋಷ್ಠೋ ಶಂಭುಜಾಲಃ ಸುನಿಶ್ಚಲಃ ಕಪಿಲಃ ಕಪಿಶಃ ಶುಕ್ಲ ಆಯುಶ್ಚೈವ ಪರೋಪರಃ ಗಂಧರ್ವೋ ಹ್ಯದಿತಿ ಸ್ತಾರ್ಕ್ಷ್ಯಃ ಸುವಿಜ್ಞೇಯೋ ಸುಶಾರದಃ ಪರಶ್ವಧಾಯುಧೋ ದೇವ ಅನುಕಾರೀಸು ಬಾಂಧವಃ ತುಂಬವೀಣೋ ಮಹಾಕ್ರೋಧ ಊರ್ಧ್ವರೇತಾ ಜಲೇಶಯಃ ಉಗ್ರೋ ವಂಶಕರೋ ವಂಶೋ ವಂಶನಾದೋ ಹ್ಯನಿಂದಿತಃ ಸರ್ವಾಂಗರೂಪೋ ಮಾಯಾವೀ ಸುಹೃದೋ ಹ್ಯನಿಲೋ ನಲಃ ಬಂಧನೋ ಬಂಧಕರ್ತಾ ಚ ಸುಬಂಧನ ವಿಮೋಚನಃ ಸಯಜ್ಞಾರಿಃ ಸಕಾಮಾರಿರ್ಮಹಾದಂಷ್ಟ್ರೋ ಮಹಾಯುಧಃ ಬಹುಧಾ ನಿಂದಿತಃ ಶರ್ವಃ ಶಂಕರಃ ಶಂಕರೋ ಧನಃ ಅಮರೇಶೋ ಮಹಾದೇವೋ ವಿಶ್ವದೇವಃ ಸುರಾರಿಹ ಅಹಿರ್ಬುಧ್ನಿಯೋ ನಿಲಾಭಶ್ಚ ಚೇಕಿತಾನೋ ಹವಿಸ್ತಥಾ ಅಜೈ ಕಪಾಶ್ಚ ಕಾಪಾಲಿ ತ್ರಿಶಂಕುರಜಿತಃ ಶಿವಃ ಧನ್ವಂತರಿರ್ಧೂಮಕೇತುಃ ಸ್ಕಂದೋ ವೈಶ್ರವಣಸ್ತಥಾ ಧಾತಾ ಶಕ್ರಶ್ಚ ವಿಷ್ಣುಶ್ಚ ಮಿತ್ರಸ್ತ್ವಷ್ಟಾ ಧ್ರುವೋಧರಃ ಪ್ರಭಾವಃ ಸರ್ವಗೋ ವಾಯುರರ್ಯಮಾ ಸವಿತಾ ರವಿಃ ಉಷಂಗುಶ್ಚ ವಿಧಾತಾ ಚ ಮಾಂಧಾತಾ ಭೂತಭಾವನಃ ವಿಭುರ್ವರ್ಣ ವಿಭಾವೀ ಚ ಸರ್ವಕಾಮಗುಣಾವಹಃ ಪದ್ಮನಾಭೋ ಮಹಾಗರ್ಭಶ್ಚಂದ್ರವಕ್ತ್ರೋ ನಿಲೋ ನಲಃ ಬಲವಾಂಶ್ಚೋಪಶಾಂತಶ್ಚ ಪುರಾಣ ಪುಣ್ಯಚಂಚುರೀ ಕುರುಕರ್ತಾ ಕುರುವಾಸಿ ಕುರುಭೂತೋ ಗುಣೌಷಧಃ ಸರ್ವಾಸಯೋ ದರ್ಭಚಾರಿ ಸರ್ವೇಷಾಂ ಪ್ರಾಣಿನಾಂ ಪತಿಃ ದೇವದೇವಃ ಸುಖಾಸಕ್ತಃ ಸದಸತ್ಸರ್ವರತ್ನವಿತ್ ಕೈಲಾಸಗಿರಿವಾಸೀ ಚ ಹಿಮವದ್ಗಿರಿಸಂಶ್ರಯಃ ಕೂಲಹಾರೀ ಕೂಲಕರ್ತಾ ಬಹುವಿದ್ಯೋ ಬಹುಪ್ರದಃ ವಣಿಜೋ ವರ್ಧಕೀ ವೃಕ್ಷೋ ವಕುಳಶ್ಚಂದನಶ್ಚದಃ ಸಾರಗ್ರೀವೋ ಮಹಾಜಿತೃಲಲೋಲಶ್ಚ ಮಹೌಷಧ ಸಿದ್ಧಾರ್ಥಕಾರೀ ಸಿದ್ಧಾರ್ಥಃ ಛಂದೋ ವ್ಯಾಕರಣೋತ್ತರಃ ಸಿಂಹನಾದಃ ಸಿಂಹದಂಷ್ಟ್ರಃ ಸಿಂಹಃ ಸಿಂಹವಾಹನಃ ಪ್ರಭಾವಾತ್ಮಾ ಜಗತ್ಕಾಲಸ್ಥಾಲೋ ಲೋಕಹಿತಸ್ತರುಃ ಸಾರಂಗೋ ನವಚಕ್ರಾಂಗಃ ಕೇತುಮಾಲೀ ಸಭಾವನಃ ಭೂತಾಲಯೋ ಭೂತಪತಿರಹೋರಾತ್ರಮನಿಂದಿತಃ ವಾಹಿತಾ ಸರ್ವಭೂತಾನಾಂ ನಿಲಯಶ್ಚ ವಿಭುರ್ಭವಃ ಅಮೋಘಃ ಸಂಯತೋ ಹ್ಯಸ್ವೋ ಭೋಜನ ಪ್ರಾಣಧಾರಣಃ ಧೃತಿಮಾನ್ ಮತಿಮಾನ್ ದಕ್ಷಃ ಸತ್ಕೃತಶ್ಚ ಯುಗಾಧಿಪಃ ಗೋಪಾಲಿರ್ಗೋಪತಿರ್ಗ್ರಾಮೋ ಗೋಚರ್ಮವಸನೋ ಹರಿಃ ಹಿರಣ್ಯಬಾಹುಶ್ಚ ತಥಾ ಗುಹಾಪಾಲಪ್ರವೇಶಿನಾಂ ಪ್ರಕೃಷ್ಟಾರಿರ್ಮಹಾಹರ್ಷೋ ಜಿತಕಾಮೋ ಜಿತೇಂದ್ರಿಯಃ ಗಾಂಧಾರಶ್ಚ ಸುವಾಸಶ್ಚ ತಪಸ್ಸಕ್ತೋ ರತಿರ್ನರಃ ಮಹಾಗೀತೋ ಮಹಾನೃತ್ಯೋ ಹ್ಯಪ್ಸರೋಗಣ ಸೇವಿತಃ ಮಹಾಕೇತುರ್ಮಹಾಧಾತುರ್ನೈಕಸಾನುಚರಶ್ಚಲಃ ಆವೇದನೀಯ ಆದೇಶಃ ಸರ್ವಗಂಧಸುಖಾವಹಃ
तोरणस्तारणो वातः परिधीपतिखेचरः संयोगो वर्धनो वृद्धो अतिवृद्धो गुणाधिकः नित्य आत्मसहायश्च देवासुरपतिपतिः युक्तश्च युक्तबाहुश्च देवो दिवि सुपर्वणः आषाढश्च सुषाढश्च ध्रुवोऽथ हरिणो हरः वपुरावर्तमानेभ्यो वसुश्रेष्ठो महापथः शिरोहारी विमर्शश्च सर्वलक्षणलक्षितः अक्षश्च रथयोगी च सर्वयोगी महाबलः समाम्नायो समाम्नायः तीर्थदेवो महारथः निर्जीवो जीवनो मन्त्रः शुभाक्षो बहुकर्कशः रत्नप्रभूतो रत्नाङ्गो महार्णवनिपानवित् मूलं विशालो ह्यमृतो व्यक्

ಕಲ್ಪೋ ಯೋಗೋ ಯುಗಕರೋ ಹರಿಹಿ ಯುಗರೂಪೋ ಮಹಾರೂಪೋ ಮಹಾನಾಗಹನೋ ಭದಃ ನ್ಯಾಯ ನಿರ್ವಪಣಃಪಾದಃ ಪಂಡಿತೋ ಹ್ಯಚಲೋಪಮಃ ಬಹುಮಾಲೋ ಮಹಾಮಾಲಃ ಶಶಿಹರಸುಲೋಚನಃ ವಿಸ್ತಾರೋ ಲವಣಕೂಪಸ್ತ್ರಿಯುಗಃ ಸಫಲೋದಯಃ ತ್ರಿಲೋಚನೋ ವಿಷಣ್ಣಾಂಗೋ ಮಣಿವಿದ್ಧೋ ಜಟಾಧರಃ ಬಿಂದುರ್ವಿಸರ್ಗಃ ಸುಮುಖಃ ಶರಸ್ಸರ್ವಾಯುಧಃ ಸಹಃ ನಿವೇದನಃ ಸುಖಃ.

ಮಹಾಪ್ರಸಾದೋ ದಮನಃ ಶತ್ರುಃ ಶ್ವೇತಪಿಂಗಲಃ ಪೀತಾತ್ಮಾ ಪರಮಾತ್ಮಾ ಚ ಪ್ರಯತಾತ್ಮಾ ಪ್ರಧಾನಧೃತ್ ಸರ್ವಪಾರ್ಶ್ವಮುಖ ಸ್ತ್ರಿಯಕ್ಷೋ ಧರ್ಮಸಾಧಾರಣೋ ವರಃ ಚರಾಚರಾತ್ಮ ಸೂಕ್ಷ್ಮಾತ್ಮ ಅಮೃತೋ ಗೋವೃಷೇಶ್ವರ ಸಾಧ್ಯರ್ಷಿತ್ ವಸುರಾದಿತ್ಯ ವಿವಸ್ವಾನ್ ಸವಿತಾಮೃತ ವ್ಯಾಸ ಸರ್ಗಸ್ಸು ಸಂಕ್ಷೇಪೋ ವಿಸ್ತರ ಪರ್ಯಯೋ ನರಃ ಋತುಃ

ಬ್ರಹ್ಮಲೋಕ ಪರಾಗತಿ ದೇವಾಸುರ ವಿನಿರ್ಮಾತ ದೇವಾಸುರ ಪರಾಯಣ ದೇವಾಸುರ ಗುರುರ್ದೇವೋ ದೇವಾಸುರ ನಮಸ್ಕೃತ ದೇವಾಸುರ ಮಹಾಮಾತ್ರೋ ದೇವಾಸುರ ಗುಣಾಶ್ರಯ ದೇವಾಸುರ ಗಣಾಧ್ಯಕ್ಷೋ ದೇವಾಸುರ ಗಣಾಗ್ರಣೀ ದೇವಾತಿದೇವೋ ದೇವರ್ಷಿರ್ದೇವಾಸುರ ವರಪ್ರದ ದೇವಾಸುರೇಶ್ವರೋ ವಿಶ್ವೋ ದೇವಾಸುರ ಮಹೇಶ್ವರ ಸರ್ವದೇವಮಯೋ ಚಿಂತ್ಯೋ ದೇವತಾತ್ಮಾತ್ಮಸಂಭವ ಉದ್ಭಿತ್ರಿವಿಕ್ರಮೋ ವೈದ್ಯೋ ವಿರಜೋ ನೀರಜೋ ಮರ ಈಡ್ಯೋ ಹಸ್ತೀಶ್ವರೋ ವ್ಯಾಘ್ರೋ ದೇವಸಿಂಹೋ ನರರ್ಷಭ ವಿಬುಧೋಗ್ರವರ ಸೂಕ್ಷ್ಮ ಸರ್ವದೇವಸ್ತಪೋಮಯ ಸುಯುಕ್ತ ಶೋಭನೋ ವಜ್ರಿ ಪ್ರಾಸಾನಾಂ ಪ್ರಭವೋ ವ್ಯಯ ಗುಹಕಾಂತೋ ನಿಜ ಸರ್ಗ ಪವಿತ್ರಂ ಸರ್ವಪಾವನ ಶೃಂಗೀ ಶೃಂಗ ಪ್ರಿಯೋ ವಭ್ರೂ ರಾಜರಾಜೋ ನಿರಾಮಯ ಅಭಿರಾಮಸ್ವರಗಣೋ ವಿರಾಮ ಸರ್ವಸಾಧನ ಲಲಾಟಾಕ್ಷೋ ವಿಶ್ವದೇವೋ ಹರಿಣೋ ಬ್ರಹ್ಮವರ್ಚಸ ಸ್ಥಾವರಾಣಾಂ ಪತಿಶ್ಚೈವ ನಿಯಮೇಂದ್ರಿಯವರ್ಧನ ಸಿದ್ಧಾರ್ಥ ಸಿದ್ಧಭೂತಾರ್ಥೋ ಚಿಂತ್ಯಃ ಸತ್ಯವ್ರತ ಶುಚಿಃ ವ್ರತಾಧಿಪ ಪರಂ ಬ್ರಹ್ಮ ಭಕ್ತಾನಾಂ ಪರಮಾಗತಿಃ ವಿಮುಕ್ತೋ ಮುಕ್ತ ತೇಜಾಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್ ವಿಮುಕ್ತೋ ಮುಕ್ತ ತೇಜಾಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್ ವಿಮುಕ್ತೋ ಮುಕ್ತ ತೇಜಾಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್. ಅಥ ಫಲಶ್ರುತಿ. ಫಲಶ್ರುತಿ. ಯಥಾ ಪ್ರಧಾನಂ ಭಗವಾನಿತಿ ಭಕ್ತ್ಯಾ ಸ್ತುತೋ ಮಯಾ ಯನ್ನ ಬ್ರಹ್ಮಾದಯೋ ದೇವಾ ವಿದುಸ್ತತ್ವೇನ ನರ್ಷಯಃ ಸ್ತೋತವ್ಯಮರ್ಚ್ಯಂ ವಂದ್ಯಂಚ ಕಸ್ತೋಷ್ಯತಿ ಜಗತ್ಪತಿಂ ಭಕ್ತ್ಯಾ ತ್ವೇವಂ ಪುರಸ್ಕೃತ್ಯ ಮಯಾ ಯಜ್ಞಪತಿರ್ವಿಭುಃ ತತೋಭ್ಯನುಜ್ಞಾಂ ಸಂಪ್ರಾಪ್ಯ ಸ್ತುತೋ ಮತಿಮತಾಂ ವರಃ ಶಿವಮೇಭಿಸ್ತು ವಂದೇವಂ ನಾಮಭಿಪುಷ್ಟಿವರ್ಧನೈಃ ನಿತ್ಯಯುಕ್ತ ಶುಚಿರ್ಭಕ್ತಃ ಪ್ರಾಪ್ನೋತ್ಯಾತ್ಮಾನಮಾತ್ಮನಾ ಏತದ್ಧಿ ಪರಮಂ ಬ್ರಹ್ಮ ಪರಂ ಬ್ರಹ್ಮಾಧಿಗಚ್ಛತಿ

ಸಾಕರೋ ವಿಭುಃ ತಥೈವ ಚ ಮನುಷ್ಯೇಷು ಯೇ ಮನುಷ್ಯಾಃ ಪ್ರಧಾನತಃ ಆಸ್ತಿಕಾ ಶ್ರದ್ಧಾನಾಶ್ಚ ಬಹುಭಿರ್ಜನ್ಮಭಿಸ್ತವೈಃ ಭಕ್ತ್ಯಾ ಹ್ಯನನ್ಯಮೀಸಾನಂ ಪರಂ ದೇವಂ ಸನಾತನಂ ಕರ್ಮಣಾ ಮನಸಾ ವಾಚಾ ಭಾವೇನಾಮಿತ ತೇಜಸಃ ಶಯಾನಾಜಾಗ್ರಮಾಣಾಶ್ಚ ವ್ರಜನ್ನುಪವಿಶಂಸ್ತಥಾ ಉನ್ಮಿಷಂ ನಿಮಿಷಂಶ್ಚೈವ ಚಿಂತಯಂತಃ ಪುನಃ ಪುನಃ ಶೃಣ್ವಂತಃ ಶ್ರಾವಯಂತಶ್ಚ ಕಥಯಂತಶ್ಚ ತೇ ಭವಂ ಸ್ತುವಂತಃ ಸ್ತೂಯಮಾನಾಶ್ಚ ತುಷ್ಯಂತಿ ಚ ರಮಂತಿ ಚ ಜನ್ಮಕೋಟಿಸಹಸ್ರೇಷು ನಾನಾ ಸಂಸಾರಯೋನಿಷು ಜಂತೋರ್ವಿಗತ ಪಾಪಸ್ಯ ಭವೇ ಭಕ್ತಿ ಪ್ರಜಾಯತೆ ಉತ್ಪನ್ನಾತ ಭವೇ ಭಕ್ತಿರನನ್ಯಾ ಸರ್ವಭಾವತಃ ಭಾವಿನಃ ಕಾರಣೇ ಚಾಸ್ಯ ಸರ್ವಯುಕ್ತಸ್ಯ ಸರ್ವಧಾ ಏತದ್ದೇವೇಷು ದುಷ್ಪ್ರಾಪಂ ಮನುಷ್ಯ

ಆಸಕ್ತಿಸ್ತಪೋಬಲಂ ಇತಿ ತೇನೇಂದ್ರ ಕಲ್ಪೇನ ಭಗವಾನ್ ಸದಸಸ್ಪತಿ ಕೃತ್ತಿವಾಸಾಸ್ತುತ ಕೃಷ್ಣ ತಂಡಿನ ಶುಭಬುದ್ಧಿನ ಸ್ತವಮೇತಂ ಭಗವತೋ ಬ್ರಹ್ಮಾ ಸ್ವಯಮಧಾರಯತ್ ಗೀಯತೆ ಚ ಸಬುಧ್ಯೇತ ಬ್ರಹ್ಮಾ ಶಂಕರ ಸನ್ನಿಧೌ ಇದಂ ಪುಣ್ಯಂ ಪವಿತ್ರಂಚ ಸರ್ವದಾ ಪಾಪನಾಶನಂ ಯೋಗದಂ ಮೋಕ್ಷದಂ ಚೈವ ಸ್ವರ್ಗದಂ ತೋಷದಂ ತಥಾ ಏವಮೇತತ್ ಪಠಂತೇಯ ಏಕಭಕ್ತ್ಯಾತು ಶಂಕರಂ ಯಾ ಗತಿಃ ಸಾಂಖ್ಯಯೋಗಾನಾಂ ವ್ರಜಂತ್ಯೇತಾಂ ಗತಿಂ ತದಾ ಸ್ತವಮೇತಂ ಪ್ರಯತ್ನೇನ ಸದಾ ರುದ್ರಸ್ಯ ಸನ್ನಿಧೌ ಅಬ್ದಮೇಕಂ ಚರೇತ್ ಭಕ್ತಃ ಪ್ರಾಪ್ನುಯಾದೀಪ್ಸಿತಂ ಫಲಂ ಏತದ್ರಹಸ್ಯಂ ಪರಮಂ ಬ್ರಹ್ಮಣೋ ಹೃದಿ ಸಂಸ್ಥಿತಂ ಬ್ರಹ್ಮ ಪ್ರೋವಾಚ ಶಕ್ರಾಯ ಶಕ್ರ ಪ್ರೋವಾಚ ಮೃತ್ಯವೇ ಮೃತ್ಯು ಪ್ರೋವಾಚ ರುದ್ರೇಭ್ಯೋ ರುದ್ರೇಭ್ಯ ಸ್ತಂಡಿಮಾಗಮತ್ ಮಹತಾ ತಪಸಾ ಪ್ರಾಪ್ತ ಸ್ತಂಡಿನಾ ಬ್ರಹ್ಮ ಸದ್ಮನಿ ತಂಡಿ ಪ್ರೋವಾಚ ಶುಕ್ರಾಯ ಗೌತಮಾಯ ಚ ಭಾರ್ಗವಃ ವೈವಸ್ವತಾಯ ಮನವೇ ಗೌತಮ ಪ್ರಾಹ ಮಾಧವ ನಾರಾಯಣಾಯ ಸಾಧ್ಯಾಯ ಸಮಾಧಿಷ್ಠಾಯ ಧೀಮತೇ ಯಮಾಯ ಪ್ರಾಹ ಭಗವಾನ್ ಸಾಧ್ಯೋ ನಾರಾಯಣೋಚ್ಯುತ ನಾಚಿಕೇತಾಯ ಭಗವಾನ್ ಆಹ ವೈವಸ್ವತೋ ಯಮ

ಇಚ್ಛಿಕ್ಷಿಷ್ಟೇ ಕಯೀಂ ವೇದ ಸೂತೆ ಸಿಬಂತಂ ಗದ್ವಜೋದೇ ಅನೀಯ ಪುರೋಭಿನತ್ಯೋಜ ಸಾಮಂದಾನ ಶಿಪ್ರಿಯಂಧಸ ಇಂದ್ರಶಾಸ್ಯಾವಯ ಸದಸಸ್ಪರಿ ಅಸ್ಮಾಕಂಶಂ ಮಘವನ್ ಪೌರಸ್ಪೃಹಂ ವಾಸವ್ಯೇ ಅಧಿಬರ್ಹಯ ಪಷ್ಟಾಣೋ ದೈವ್ಯಂ ವಚಃ ಪರ್ಜನ್ಯೋ ಬ್ರಹ್ಮಣಸ್ಪತಿಃ.

ದೇವಂ ಭಕ್ತಸ್ತ್ವಂ ಪರಮೇಶ್ವರಂ ತೇನ ತೇ ಶ್ರಾವಯಿಷ್ಯಾಮಿ ಯತ್ತದ್ ಬ್ರಹ್ಮ ಸನಾತನಂ ನ ಶಕ್ಯಂ ವಿಸ್ತರಾತ್ ಕೃತ್ಸ್ನಂ ವಕ್ತುಂ ಸರ್ವಸ್ಯ ಕೇನಚಿತ್ ಯುಕ್ತೇನಾಪಿ ವಿಭೂತೀನಾಂ ಅಪಿ ವರ್ಷಶತೈರಪಿ ಯಸ್ಯಾದಿರ್ಮಧ್ಯಮಂತಂಚ ಸುರೈರಪಿ ನ ಗಮ್ಯತೆ ಕಸ್ತಸ್ಯ ಶಕ್ನುಯಾದ್ ವಕ್ತುಂ ಗುಣಾನ್ ಕಾರ್ಸ್ನ್ಯೇನ ಮಾಧವಾಂ ಕಿಂತು ದೇವಸ್ಯ ಮಹತಃ ಸಂಕ್ಷಿಪ್ತಾರ್ಥಪದಾಕ್ಷರಂ ಶಕ್ತಿತಶ್ಚರಿತಂ ವಕ್ಷೇ ಪ್ರಸಾದಾತ್ತಸ್ಯ ಧೀಮತಃ ಅಪ್ರಾಪ್ಯತು ತತೋನುಜ್ಞಾಂ ನ ಶಕ್ಯಸ್ತೋತುಮೀಶ್ವರಃ ಯದಾ ತೇನಾಭ್ಯನುಜ್ಞಾತಃ ಸ್ತುತೋ ವೈ ಸ ತದಾ ಮಯಾಂ ಅನಾದಿನಿಧನಸ್ಯಾಹಂ ಜಗದ್ಯೋನಿರ್ಮಹಾತ್ಮನಃ ನಾಂನಾಂ ಕಂಚಿತ್ ಸಮುದ್ದೇಶಂ ವಕ್ಷ್ಯಾಂ ಯವ್ಯಕ್ತಯೋನಿನಃ ವರದಸ್ಯ ವರೇಣ್ಯಸ್ಯ ವಿಶ್ವರೂಪಸ್ಯ ಧೀಮತಃ ಶೃಣು ನಾಂನಾಂ ಚ ಯಕೃಷ್ಣ ಯದುಕ್ತಂ ಪದ್ಮಯೋನಿನಾಂ ದಶನಾಮ ಸಹಸ್ರಾಣಿ ಯಾನ್ಯಾಹ ಪ್ರಪಿತಾಮಹಃ ತಾನಿ ನಿರ್ಮಥ್ಯ ಮನಸಾ ದಧ್ನೋ ಘೃತಮಿವೋದ್ಧೃತಂ ಗಿರೇಸಾರಂ ಯಥಾ ಹೇಮ ಪುಷ್ಪಸಾರಂ ಯಥಾ ಮಧು ಘೃತಾತ್ಸಾರಂ ಯಥಾ ಮಂಡಃ ತಥೈತತ್ಸಾರಮದ್ಭುತಂ ಸರ್ವಪಾಪಾಪಹಮಿದಂ ಚತುರ್ವೇದ ಸಮನ್ವಿತಂ ಪ್ರಯತ್ನೇನಾಧಿಗಂತವ್ಯಂ ಧಾರ್ಯಂಚ ಪ್ರಯತಾತ್ಮನಾ ಮಾಂಗಲ್ಯಂ ಪೌಷ್ಟಿಕಂಚೈವ ರಕ್ಷೋಘ್ನಂ ಪಾವನಂ ಮಹತ್ ಇದಂ ಭಕ್ತಾಯ ದಾತವ್ಯಂ ಶ್ರದ್ಧಧಾನಾಸ್ತಿಕಾಯ ಚ ನಾಶ್ರದ್ಧಧಾನ ರೂಪಾಯ ನಾಸ್ತಿಕಾಯಾಜಿತಾತ್ಮನೆ ಯಶ್ಚಾಭ್ಯಸೂಯತೆ ದೇವಂ ಕಾರಣಾತ್ಮಾನಮೀಶ್ವರಂ ಸಕೃಷ್ಣನರಕಂ ಯಾತಿ ಸಹ ಪೂರ್ವೈಃ ಸಹಾತ್ಮಜೈಃ ಇದಂ ಧ್ಯಾನಮಿದಂ ಯೋಗಂ ಇದಂ ಧ್ಯೇಯಮನುತ್ತಮಂ ಇದಂ ಜಪ್ಯಮಿದಂ ಜ್ಞಾನಂ ರಹಸ್ಯಮಿದಮುತ್ತಮಂ ಯಂ ಜ್ಞಾತ್ವಾ ತ್ವಂತಕಾಲೇಪಿ ಗಚ್ಛೇತ ಪರಮಾಂಗತಿಂ ಪವಿತ್ರಂ ಮಂಗಳಂ ಮೇಧ್ಯಂ ಕಲ್ಯಾಣಮಿದಮುತ್ತಮಂ ಇದಂ ಬ್ರಹ್ಮಾಪುರಾ ಕೃತ್ವಾ ಸರ್ವಲೋಕಪಿತಾಮಹಃ ಸರ್ವಸ್ತವಾನಾಂ ರಾಜತ್ವೇ ದಿವ್ಯಾನಾಂ ಸಮಕಲ್ಪಯತ್ ತದಾ ಪ್ರಭೃತಿ ಚೈವಾಯಂ ಈಶ್ವರಸ್ಯ ಮಹಾತ್ಮನಃ ಸ್ತವರಾಜ ಇತಿ ಖ್ಯಾತೋ ಜಗತ್ಯಮರಪೂಜಿತಃ ಬ್ರಹ್ಮಲೋಕಾದಯಂ ಸ್ವರ್ಗೇ ಸ್ತವರಾಜೋವತಾರಿತಃ ಯತಸ್ತಂಡಿ ಪುರಾ ಪ್ರಾಪ ತೇನ ತಂಡಿಕೃತೋಭವತ್ ಸ್ವರ್ಗಾಚ್ಚೈವಾತ್ರ ಭೂಲೋಕಂ ತಂಡಿನಾ ಹ್ಯವತಾರಿತಃ ಸರ್ವಮಂಗಲಮಾಂಗಲ್ಯಂ ಸರ್ವಪಾಪ ಪ್ರಣಾಶನಂ ನಿಗದಿಷ್ಯೇ ಮಹಾಬಾಹೋ ಸ್ತವಾನಾಮುತ್ತಮಂ ಸ್ತವಂ ಬ್ರಹ್ಮಣಾಮಪಿ ಯತ್ ಬ್ರಹ್ಮ ಪರಾಣಾಮಪಿ ಯತ್ ಪರಂ ತೇಜಸಾಮಪಿ ಯತ್ ತೇಜಸ್ತಪಸಾಮಪಿ ಯತ್ ತಪಃ ಶಾಂತಾನಾಮಪಿ ಯಃ ಶಾಂತೋ ದ್ಯುತೀನಾಮಪಿ ಯಾ ದ್ಯುತಿಃ ದಾಂತಾನಾಮಪಿ ಯೋ ದಾಂತೋ ಧೀಮತಾಮಪಿ ಯಾ ಚ ಧೀಃ ದೇವಾನಾಮಪಿ ಯೋ ದೇವಃ ಋಷೀನಾಮಪಿ ಯಸ್ತೃಷಿಃ ಯಜ್ಞಾನಾಮಪಿ ಯೋ ಯಜ್ಞಃ ಶಿವಾನಾಮಪಿ ಯಃ ಶಿವಃ ರುದ್ರಾನಾಮಪಿ ಯೋ ರುದ್ರಃ ಪ್ರಭಾ ಪ್ರಭವತಾಮಪಿ ಯೋಗಿನಾಮಪಿ ಯೋ ಯೋಗೀ ಕಾರಣಾನಾಂ ಚ ಕಾರಣಂ ಯತೋ ಲೋಕಾಃ ಸಂಭವಂತಿ ನ ಭವಂತಿ ಯತಃ ಪುನಃ ಸರ್ವಭೂತಾತ್ಮಭೂತಸ್ಯ ಹರಸ್ಯಾಮಿತ ತೇಜಸಃ.

ಗರ್ಭಭಿ ಪವಿತ್ರಂಚ ಮಹಾಂಶ್ಚೈವ ನಿಯಮೋ ನಿಯಮಾಶ್ರಿತಃ ಸರ್ವಕರ್ಮಾ ಸ್ವಯಂಭೂತ ಆದಿರಾದಿಕರೋ ನಿಧಿಃ ಸಹಸ್ರಾಕ್ಷೋ ವಿಶಾಲಾಕ್ಷಃ ಸೋಮೋ ನಕ್ಷತ್ರ ಸಾಧಕಃ ಚಂದ್ರಸೂರ್ಯಶ್ಚ ನಿಕೇತುರ್ಗ್ರಹೋ ಗ್ರಹಪತಿರ್ವರಃ ಅತ್ರಿರತ್ರ್ಯಾ ನಮಸ್ಕರ್ತ ಮೃಗಬಾಣಾರ್ಪಣೋ ನಘಃ ಮಹಾತಪಾ ಘೋರತಪ ಅದೀನೋ ದೀನ ಸಾಧಕಃ ಸಂವತ್ಸರಕರೋ ಮಂತ್ರಃ ಪ್ರಮಾಣಂ ಪರಮಂತಪಃ ಯೋಗೀ ಯೋಜ್ಯೋ ಮಹಾಬೀಜೋ ಮಹಾರೇತಾ ಮಹಾಬಲಃ ಸುವರ್ಣರೇತಾ ಸರ್ವಜ್ಞಃ ಸುಬೀಜೋ ಬೀಜವಾಹನಃ ದಶಬಾಹುಸ್ತ್ವನಿಮಿಷೋ ನೀಲಕಂಠ ಉಮಾಪತಿಃ ವಿಶ್ವರೂಪ ಸ್ವಯಂ ಶ್ರೇಷ್ಠೋ ಬಲವೀರೋ ಬಲೋಗಣಃ ಗಣಕರ್ತಾ ಗಣಪತಿರ್ದಿಗ್ವಾಸಾಃ ಕಾಮಯೇವ ಚ ಮಂತ್ರವಿತ್ ಪರಮೋ ಮಂತ್ರಃ ಸರ್ವಭಾವಕರೋ ಹರಃ ಕಮಂಡಲುಧರೋ ಧನ್ವೀ ಬಾಣಹಸ್ತಕಪಾಲವಾನ್ ಅಶನೀ ಶತಘ್ನಿ ಖಡ್ಗೀ ಪಟ್ಟಿಸೀ ಚಾಯುಧಿ ಮಹಾನ್ ಸುರ್ವಹಸ್ತಸ್ವರೂಪಶ್ಚ ತೇಜಸ್ತೇಜಸ್ಕರೋ ನಿಧಿಃ ಉಷ್ಣೀಷೀ ಚ ಸುವಕ್ತ್ರಶ್ಚ ಉದಗ್ರೋ ವಿನತಸ್ತಥಾ ದೀರ್ಘಶ್ಚ ಹರಿಕೇಶಶ್ಚ ಸುತೀರ್ಥಕೃಷ್ಣಯೇವ ಚ ಶೃಗಾಲರೂಪಃ ಸಿದ್ಧಾರ್ಥೋ ಮುಂಡಃ ಸರ್ವಶುಭಂಕರಃ ಅಜಶ್ಚ ಬಹುರೂಪಶ್ಚ ಗಂಧಧಾರೀ ಕಪರ್ಧ್ಯಪಿ ಊರ್ಧ್ವರೇತಾ ಊರ್ಧ್ವಲಿಂಗ ಊರ್ಧ್ವಸಾಯೀನಭಸ್ಥಲಃ ತ್ರಿಜಟೀ ಚೀರವಾಸಾಶ್ಚ ರುದ್ರಃ ಸೇನಾಪತಿರ್ವಿಭುಃ ಅಹಶ್ಚರೋ ನಕ್ತಂಚರಸ್ತಿಗ್ಮಮನ್ಯುಃ ಸುವರ್ಚಸಃ ಗಜಃ ದೈತ್ಯಃ ಕಾಲೋ ಲೋಕಧಾತಾ ಗುಣಾಕರಃ ಸಿಂಹಶಾರ್ದೂಲರೂಪಶ್ಚ ಆರ್ದ್ರಚರ್ಮಾಂಬರಾವೃತಃ ಕಾಲಯೋಗೀ ಮಹಾನಾದಃ ಸರ್ವಕಾಮಶ್ಚತುಷ್ಪಥಃ ನಿಶಾಚರ ಪ್ರೇತಚಾರೀ ಭೂತಚಾರೀ ಮಹೇಶ್ವರಃ ಬಹುಭೂತೋ ಬಹುಧರಃ ಸ್ವರ್ಭಾನುರಮಿತೋ ಗತಿಃ ನೃತ್ಯಪ್ರಿಯೋ ನಿತ್ಯನರ್ತೋ ನರ್ತಕಃ ಸರ್ವಲಾಲಸಃ ಘೋರೋ ಮಹಾತಪಃ ಪಾಶೋ ನಿತ್ಯೋ ಗಿರಿರುಹೋ ನಭಃ ಸಹಸ್ರಹಸ್ತೋ ವಿಜಯೋ ವ್ಯವಸಾಯೋ ಹ್ಯತಂದ್ರಿತಃ ಅಧರ್ಷಣೋಧರ್ಷಣಾತ್ಮ ಯಜ್ಞಃ ಕಾಮನಾಶಕಃ ದಕ್ಷಯಾಗಾಪಹಾರೀ ಚ ಸುಸಹೋ ಮಧ್ಯಮಸ್ತಥಾ ತೇಜೋಪಹಾರೀ ಬಲಃ ಮುದಿತೋರ್ಥೋಜಿತೋ ವರಃ ಗಂಭೀರಘೋಷೋ ಗಂಭೀರೋ ಗಂಭೀರಬಲವಾಹನಃ ನ್ಯಗ್ರೋಧರೂಪೋನ್ಯಗ್ರೋಧೋ ವೃಕ್ಷಕರ್ಣಸ್ಥಿತಿರ್ವಿಭುಃ ಸುತೀಕ್ಷ್ಣದಶನಶ್ಚೈವ ಮಹಾಕಾಯೋ ಮಹಾನನಃ ವಿಶ್ವಕ್ಸೇನೋ ಹರಿರ್ಯಜ್ಞಃ ಸಂಯುಗಾಪೀಡವಾಹನಃ ತೀಕ್ಷ್ಣವಾಸಶ್ಚ ಹರ್ಯಸ್ವಃ ಸಹಾಯಕರ್ಮಕಾಲವಿತ್ ವಿಷ್ಣುಪ್ರಸಾದಿತೋ ಯಜ್ಞಃ ಸಮುದ್ರೋ ಬಡಭಾಮುಖಃ ಹುತಾಶನಸಹಾಯಶ್ಚ ಪ್ರಶಾಂತಾತ್ಮಾ ಹುತಾಶನಃ ಉಗ್ರತೇಜ ಮಹಾತೇಜ ಜನ್ಯೋ ವಿಜಯಕಾಲವಿತ್ ಜ್ಯೋತಿಷಾಮಯನಂ ಸಿದ್ಧಿಃ

ಪಾಂಡವಾನಾಂ ಯುಧಿಷ್ಠಿರ ವಿನಾಶನಃ ಸಾಂಖ್ಯ ಪ್ರಸಾದೋ ದುರ್ವಾಸಾಃ ಸರ್ವ ಸಾಧು ನಿಷೇವಿತಃ ಪ್ರಸ್ಕಂದನೋ ವಿಭಾಗಜ್ಞೋ ಅತುಲ್ಯೋ ಯಜ್ಞ ಭಾಗವಿತ್ ಸರ್ವವಾಸಃ ಸರ್ವಚಾರಿ ದುರ್ವಾಸಾ ವಾಸವೋ ಮರಃ ಹೈಮೋ ಹೇಮಕರೋ ಯಜ್ಞಃ ಸರ್ವಧಾರೀಧರೋತ್ತಮಃ ಲೋಹಿತಾಕ್ಷೋ ಮಹಾಕ್ಷಶ್ಚ ವಿಜಯಾಕ್ಷೋ ವಿಶಾರದಃ ಸಂಗ್ರಹೋ ನಿಗ್ರಹಕರ್ತಾ ಸರ್ವಚೀರ ನಿವಾಸನಃ ಮುಖ್ಯೋ ಮುಖ್ಯಶ್ಚ ದೇಹಶ್ಚ ಕಾಹಲಿ ಸರ್ವಕಾಮದಃ ಸರ್ವಕಾಲ ಪ್ರಸಾದಶ್ಚ ಸುಬಲೋ ಬಲರೂಪಧೃಕ್ ಸರ್ವಕಾಮವರಶ್ಚೈವ ಸರ್ವದಃ ಸರ್ವತೋ ಮುಖಃ ಆಕಾಶ ನಿರ್ವಿರೂಪಶ್ಚ ನಿಪಾತೀ ಹ್ಯವಸಖಗಃ ರೌದ್ರರೂಪೋಂಶುರಾದಿತ್ಯೋ ಬಹುರಶ್ಮಿಃ ಸುವರ್ಚಸಿ ವಸುವೇಗೋ ಮಹಾವೇಗೋ ಮನೋವೇಗೋ ನಿಶಾಚರಃ ಸರ್ವವಾಸೀ ಸ್ತ್ರಿಯಾವಾಸೀ ಉಪದೇಶಕರೋಕರಃ ಮುನಿರಾತ್ಮನಿರಾಲೋಕಃ ಸಂಭಗ್ನಶ್ಚ ಸಹಸ್ರದಃ ಪಕ್ಷೀ ಚ ಪಕ್ಷರೂಪಶ್ಚ ಅತಿದೀಪ್ತೋ ವಿಶಾಂಪತಿಃ ಉನ್ಮಾದೋ ಮದನಕಾಮೋ ಹ್ಯಸ್ವತ್ಥೋರ್ಥಕರೋ ಯಸಃ ವಾಮದೇವಶ್ಚ ವಾಮಶ್ಚ ಪ್ರಾಗ್ದಕ್ಷಿಣಶ್ಚ ವಾಮನಃ ಸಿದ್ಧಯೋಗೀ ಮಹರ್ಷಿಶ್ಚ ಸಿದ್ಧಾರ್ಥ ಸಿದ್ಧಸಾಧಕಃ ಭಿಕ್ಷುಶ್ಚ ಭಿಕ್ಷುರೂಪಶ್ಚ ವಿಪಣೋ ಮೃದುರವ್ಯಯಃ ಮಹಾಸೇನೋ ವಿಶಾಖಶ್ಚ ಷಷ್ಟಿಭಾಗೋ ಗವಾಂಪತಿಃ ವಜ್ರಹಸ್ತಶ್ಚ ವಿಷ್ಕಂಭೀ ಚಮೂ ಸ್ತಂಭನ ಏವ ಚ ವೃತ್ತಾವೃತ್ತಕರಸ್ತಾಲೋ ಮಧುರ್ಮಧುಕಲೋಚನಃ ವಾಚಸ್ಪತ್ಯೋ ವಾಜಸನೋ ನಿತ್ಯಮಾಶ್ರಮಪೂಜಿತಃ ಬ್ರಹ್ಮಚಾರೀ ಲೋಕಚಾರೀ ಸರ್ವಚಾರೀ ವಿಚಾರವಿತ್.

ಕಲ್ಪೋ ಯೋಗೋ ಯುಗಕರೋ ಹರಿಹಿ ಯುಗ ರೂಪೋ ಮಹಾರೂಪೋ ಮಹಾನಾಗಹನೋ ಭದಃ ನ್ಯಾಯ ನಿರ್ವಪಣಃಪಾದಃ ಪಂಡಿತೋ ಶಚಲೋಪಮಃ ಬಹುಮಾಲೋ ಮಹಾಮಾಲಃ ಶಶಿಹರಸುಲೋಚನಃ ವಿಸ್ತಾರೋ ಲವಣಕೂಪಸ್ತ್ರಿಯುಗಃ ಸಫಲೋದಯಃ ತ್ರಿಲೋಚನೋ ವಿಷಣ್ಣಾಂಗೋ ಮಣಿವಿದ್ಧೋ ಜಟಾಧರಃ ಬಿಂದುರ್ವಿಸರ್ಗಃ ಸುಮುಖಃ ಶರಸ್ಸರ್ವಾಯುಧಃ ಸಹಃ ನಿವೇದನಃ ಸುಖಃ.

ಕುಂಡೀ ವಿಕುರ್ವಣಃ ಹರ್ಯಕ್ಷ ಕಕುಭೋ ವಜ್ರಿ ಶತಜಿಹ್ವ ಸಹಸ್ರಪಾತ್ ಸಹಸ್ರಮೂರ್ಧಾ ದೇವೇಂದ್ರಃ ಸರ್ವದೇವಮಯೋ ಗುರುಃ ಸಹಸ್ರಬಾಹುಃ ಸರ್ವಾಂಗಃ ಶರಣ್ಯಃ ಸರ್ವಲೋಕಕೃತ್.

ಗರ್ಭೋ ಬ್ರಹ್ಮಗರ್ಭೋ ಜಲೋದ್ಭವ ಗಭಸ್ತಿರ್ಬ್ರಹ್ಮಕೃದ್ಬ್ರಹ್ಮೀ ಬ್ರಹ್ಮವಿದ್ಬ್ರಾಹ್ಮಣೋ ಗತಿ ಅನಂತರೂಪೋ ನೈಕಾತ್ಮ ತಿಗ್ಮತೇಜಃ ಸ್ವಯಂಭುವ ಊರ್ಧ್ವಗಾತ್ಮ ಪಶುಪತಿರ್ವಾತರಂಭಾಮನೋಜವ ಚಂದನೀ ಪದ್ಮನಾಲಾಗ್ರಹ ಸುರಭ್ಯುತ್ತರಣೋ ನರಃ ಕರ್ಣಿಕಾರ ಮಹಾಸ್ರಗ್ವೀ ನೀಲಮೌಳಿ ಪಿನಾಕಧೃತ್ ಉಮಾಪತಿರುಮಾಕಾಂತೋ ಜಾಹ್ನವೀ ಧೃತುಮಾಧವ ಪರೋ ವರಾಹೋ ವರದೋ ವರೆಣ್ಯಃ ಸುಮಹಾಸ್ವನಃ ಮಹಾಪ್ರಸಾದೋ ದಮನಃ ಶತ್ರುಃ ಶ್ವೇತಪಿಂಗಲಃ ಪೀತಾತ್ಮ ಪರಮಾತ್ಮ ಚ ಪ್ರಯತಾತ್ಮ ಪ್ರಧಾನಧೃತ್ ಸರ್ವಪಾರ್ಶ್ವಮುಖ ಸ್ತ್ರಿಯಕ್ಷೋ ಧರ್ಮಸಾಧಾರಣೋ ವರಃ ಚರಾಚರಾತ್ಮ ಸೂಕ್ಷ್ಮಾತ್ಮ ಅಮೃತೋ ಗೋವೃಷೇಶ್ವರಃ ಸಾಧ್ಯರ್ಷಿರ್ವಸುರಾದಿತ್ಯಃ ವಿವಸ್ವಾನ್ ಸವಿತಾಮೃತಃ ವ್ಯಾಸಃ ಸರ್ಗಸ್ಸು ಸಂಕ್ಷೇಪೋ ವಿಸ್ತರಃ ಪರ್ಯಯೋ ನರಃ

ಬ್ರಹ್ಮಲೋಕ ಪರಾಗತಿ ದೇವಾಸುರ ವಿನಿರ್ಮಾತ ದೇವಾಸುರ ಪರಾಯಣ ದೇವಾಸುರ ಗುರುರ್ದೇವೋ ದೇವಾಸುರ ನಮಸ್ಕೃತ ದೇವಾಸುರ ಮಹಾಮಾತ್ರೋ ದೇವಾಸುರ ಗುಣಾಶ್ರಯ ದೇವಾಸುರ ಗಣಾಧ್ಯಕ್ಷೋ ದೇವಾಸುರ ಗಣಾಗ್ರಣೀ ದೇವಾತಿದೇವೋ ದೇವರ್ಷಿರ್ದೇವಾಸುರ ವರಪ್ರದ ದೇವಾಸುರೇಶ್ವರೋ ವಿಶ್ವೋ ದೇವಾಸುರ ಮಹೇಶ್ವರ ಸರ್ವದೇವಮಯೋಚಿಂತ್ಯೋ ದೇವತಾತ್ಮಾತ್ಮ ಸಂಭವ ಉದ್ಭಿತ್ರಿವಿಕ್ರಮೋ ವೈದ್ಯೋ ವಿರಜೋ ನೀರಜೋಮರ ಈಡ್ಯೋ ಹಸ್ತೀಶ್ವರೋ ವ್ಯಾಘ್ರೋ ದೇವಸಿಂಹೋ ನರರ್ಷಭ ವಿಬುಧೋಗ್ರವರ ಸೂಕ್ಷ್ಮ ಸರ್ವದೇವಸ್ತಪೋಮಯ ಸುಯುಕ್ತ ಶೋಭನೋ ವಜ್ರೀ ಪ್ರಾಸಾನಾಂ ಪ್ರಭವೋ ವ್ಯಯ ಗುಹಕಾಂತೋ ನಿಜ ಸರ್ಗ ಪವಿತ್ರಂ ಸರ್ವಪಾವನ ಶೃಂಗೀ ಶೃಂಗ ಪ್ರಿಯೋ ವಭ್ರೂ ರಾಜರಾಜೋ ನಿರಾಮಯ ಅಭಿರಾಮಸ್ವರಗಣೋ ವಿರಾಮ ಸರ್ವಸಾಧನ ಲಲಾಟಾಕ್ಷೋ ವಿಶ್ವದೇವೋ ಹರಿಣೋ ಬ್ರಹ್ಮವರ್ಚಸ ಸ್ಥಾವರಾಣಾಂ ಪತಿಶ್ಚೈವ ನಿಯಮೇಂದ್ರಿಯವರ್ಧನ ಸಿದ್ಧಾರ್ಥ ಸಿದ್ಧಭೂತಾರ್ಥೋ ಚಿಂತ್ಯ ಸತ್ಯವ್ರತ ಶುಚಿ ವ್ರತಾಧಿಪ ಪರಂ ಬ್ರಹ್ಮ ಭಕ್ತಾನಾಂ ಪರಮಾಗತಿ ವಿಮುಕ್ತೋ ಮುಕ್ತ ತೇಜಾಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್ ವಿಮುಕ್ತೋ ಮುಕ್ತ ತೇಜಾಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್ ವಿಮುಕ್ತೋ ಮುಕ್ತ ತೇಜಾಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್. ಅಥ ಫಲಶ್ರುತಿ ಫಲಶ್ರುತಿ ಯಥಾ ಪ್ರಧಾನಂ ಭಗವಾನಿತಿ ಭಕ್ತ್ಯಾ ಸ್ತುತೋ ಮಯಾ ಯನ್ನ ಬ್ರಹ್ಮಾದಯೋ ದೇವಾ ವಿದುಷ್ತತ್ವೇನ ನರ್ಷಯಃ ಸ್ತೋತವ್ಯಮರ್ಚ್ಯಂ ವಂದ್ಯಂ ಚ ಕಸ್ತೋಷ್ಯತಿ ಜಗತ್ಪತಿಂ ಭಕ್ತ್ಯಾ ತ್ವೇವಂ ಪುರಸ್ಕೃತ್ಯ ಮಯಾ ಯಜ್ಞಪತಿರ್ವಿಭುಃ ತಥೋಭ್ಯನುಜ್ಞಾಂ ಸಂಪ್ರಾಪ್ಯ ಸ್ತುತೋ ಮತಿಮತಾಂ ವರಃ ಶಿವಮೇಭಿಸ್ತು ವಂದೇವಂ ನಾಮಭಿಃಪುಷ್ಟಿವರ್ಧನೈಃ ನಿತ್ಯಯುಕ್ತ ಶುಚಿರ್ಭಕ್ತಃ ಪ್ರಾಪ್ನೋತ್ಯಾತ್ಮಾನಮಾತ್ಮನಾ ಏತದ್ಧಿ ಪರಮಂ ಬ್ರಹ್ಮ ಪರಂ ಬ್ರಹ್ಮಾಧಿಗಚ್ಛತಿ.

ಸಾಕರೋ ವಿಭುಃ ತಥೈವ ಚ ಮನುಷ್ಯೇಷು ಯೇ ಮನುಷ್ಯಾಃ ಪ್ರಧಾನತಃ ಆಸ್ತಿಕಾ ಶ್ರದ್ಧಾದಾನಾಶ್ಚ ಬಹುಭಿರ್ಜನ್ಮಭಿಸ್ತವೈಃ ಭಕ್ತ್ಯಾಹ್ಯನನ್ಯಮೀಸಾನಂ ಪರಂ ದೇವಂ ಸನಾತನಂ ಕರ್ಮಣಾ ಮನಸಾ ವಾಚಾ ಭಾವೇನಾಮಿತ ತೇಜಸಃ ಶಯಾನಾ ಜಾಗ್ರಮಾಣಾಶ್ಚ ವ್ರಜನ್ನುಪವಿಶಂಸ್ತಥಾ ಉನ್ಮಿಷಂ ನಿಮಿಷಂಶ್ಚೈವ ಚಿಂತಯಂತಃ ಪುನಃ ಪುನಃ ಶೃಣ್ವಂತಃ ಶ್ರಾವಯಂತಶ್ಚ ಕಥಯಂತಶ್ಚ ತೇ ಭವಂ ಸ್ತುವಂತಃ ಸ್ತೂಯಮಾನಾಶ್ಚ ತುಷ್ಯಂತಿ ಚ ರಮಂತಿ ಚ ಜನ್ಮಕೋಟಿ ಸಹಸ್ರೇಷು ನಾನಾ ಸಂಸಾರ ಯೋನಿಷು ಜಂತೋರ್ವಿಗತ ಪಾಪಸ್ಯ ಭವೇ ಭಕ್ತಿ ಪ್ರಜಾಯತೆ ಉತ್ಪನ್ನಾತ ಭವೇ ಭಕ್ತಿರನನ್ಯಾ ಸರ್ವಭಾವತಃ ಭಾವಿನಃ ಕಾರಣೇ ಚಾಸ್ಯ ಸರ್ವಯುಕ್ತಸ್ಯ ಸರ್ವಧಾ ಏತದ್ದೇವೇಷು ದುಷ್ಪ್ರಾಪಂ ಮನುಷ್ಯೇಷು ನ ಲಭ್ಯತೆ ನಿರ್ವಿಘ್ನಾ ನಿಶ್ಚಲಾ ರುದ್ರೇ ಭಕ್ತಿರ